ಇನ್ನು ಸಿಲ್ಸಿಲಾ ಸಂಬಲ್ಪುರಿ ಗಿತಾರ್ ಕಾರ್ಯಕ್ರಮ ಢೋಲ್ಪಾರೆ ವಜಾ ಕಂಠಶಿಲ್ಪಿತಲಿ ಪೂರ್ಣಿಮಾ ನಂದ ರವಿರತ್ನ ಬಾಗ್ ಪ್ರಭಾಸಿನಿ ರಥ ತುಳಾರಾಮ್ ಕಲೇತ್ ಆರ್ ಪ್ರೇಮನಾಥ ವಾರಿಕ್ ಗೀತ ರಚನಾ ಧರಣಿಧರ್ ಪಟೇಲ್ ರತನ್ ಕುಮಾರ್ ಪೂಜಾರಿ ಗಣೇಶರಾಮ್ ಸೇಠ್ ಮೋಹನ್ ಸಾಹು ಆರ್ ದೋಳಗೋವಿಂದ ಬಿಸಿ ಕಾರ್ಯಕ್ರಮ ಶುಣುಚನ್ ಆಕಾಶವಾಣಿ ಸಂಬಲ್ಪುರ ಕೇಂದ್ರನು ಇಹಾದೆ ಆಸುನು ಸುನುಮಾ ಹಿಂದಿ ಸಿನಿಮಾ ಗೀತರ ಕಾರ್ಯಕ್ರಮ ಖುಲಾ ಝರ್ಕಾ.

ಮಹಾಪುರು ತಂಗಿ ಸಿರ್ಜಿ ನಾನು ಜಿತಿನ್ ನಿಂದಿ ಚಿಕಿಚಿ ಆಲಾರೆಕ್ಕನೆ ಚಾಲರೋರ್ ಬುಲ್ರೋರ್ ಅರು ಉಜ್ಜರೊಕ್ಕರ್ ಅದಾನ್ ಧ್ಯಾನ್ ಕಾಮಿಗಿರಿ ಜಿತೆ ಸಾಜುನ್ ತಾನ್ ಖಾಂಜಿ ಚಿಕಿಚಿ ತಂಗಿ ಸಿರ್ಜಿ ನಾನು ಜಿತ್ತಿ ದಾತಿಲಿ ಅಡಪಾ ಪಾಲಿ ಮನ್ನು ಮಾಸ್ ಅಮ್ಮು ಹಜ್ಜು ಆಕಾಶ್ ಪುರ್ಥಿನ್ ಸಿರ್ಜಿ ನಾನು ಅಂಜಿಕಿಚಿ ಅವು ಧೀರೆ ಧೀರೆ ಧೀರೆ ಧೀರೆ ಈ ಜನ ಪ್ರಾಣಿ ಜಗತ್ ಬದ ಬಾಢ್ರಾ ತೆಂಗನಾರ್ ಚೆ ಪಹಲಾ ನಮೆ ಆಲಾರ್ ಗುಠಿ ಹಾರ್ಬುನುರ ಆಲಿಯಾರ್ ಹಾರ್ಬುಂತಾ ಜಹಾ ದಾರ್ಬು ಹಾಕಾಲಿಯಾರ್ ಅದನ್ ಒನಾಲಿಯಾರ್ ಮೊಹಾಲಿಯಾರ್ ಝರ್ನಂತಾ ಅಮ್ಮು ಹಪ್ಪಾಲಿಯಾರ್ ಅವು ಧೀರೆ ಧೀರೆ ಧೀರೆ ಧೀರೆ ತಮೆ ಜನ ಬುದ್ಧಿ ಬದ ಬಾಢ್ರಾ ತಮ್ಮ ಎಕ್ಕಾನೆಕಿರಿ ಭೋಲ್ಕಿರಿ ರೋರ್ ಸಮಾಜ ಅಂಟಾ ಎಕ್ಕಾನೆ ಗಠನ್ ಮಾನಾರು ಎಕ್ಕಾನೆಕಿರಿ ಚಾಲರೋರ್ ಬುಲ್ರೋರ್ ಇನ್ನೆ ಅಂಟಾ ತಮೆ ಭಾವನಾ ಬಾರ್ಚಾ ಜೆಹೇತು ಆಲಾರ್ ದೂಸರಾ ಪ್ರಕಾರ ಜೀವಂತಿ ಈರ್ಗೆ ಬುದ್ಧಿ ಆತಲಿ ವಿವೇಕ ಆತಲಿ ವಿಚಾರ ಕಾಮನಾ ಶಕ್ತಿ ಆತಲಿ ಭಲ್ ಮಂದ ಏಕಾಬದ ಅದನ್ನು ತಾಮ್ ಠಿಕ್ರಿ ಆಹನಾರ್ ತಾ ಅನ್ಯಾನ್ಯ ತಮೆ ಜಿತೆಬೇಳೆ ವಿಚಾರ ಬಾರ್ಚಾ ತಮೆ ರಹನ್ ಸಹನ ಬದನೆ ಬದಲಾರಾ ನಿಜರ ಪರಂಪರಾ ನಿಜರ ಸಂಸ್ಕೃತಿ ಏಕಾನೆ ಮಾನ ತಮೆ ರಹನ್ ಸಹನ ಬದಿ ಅದನ್ನು ಬಾತಿ ಆಚಾ ಆರ ಆ ಹಿಸಾಬೆ ಎತ್ತಿತಿಲ್ ಬಾರಾಲಿ ಆರು ಏರ ಖತರಾಲಿ ಜೆ ಭಿನ್ ಭಿನ್ ಜನ್ ಸಂಪ್ರದಾಯರ ಗುಠಿರ ಆಚಾರ ತಮೆ ನಿಜರ್ ನಿಜರ್ ಅಂಟಾ ಶೈಳಿ ರಾಚಾ ಆಕುಂತಕ ಭಿ ರಾಯ ದಿನ್ ನಿಜರ್ ಭಾಷಾ ನಿಜರ್ ಅನ್ನಾ ಮೋಹನಾ ನಿಜರ್ ಪಿಂಧನ್ ಉಳ್ಹನ್ ಇನ್ಹೀಗ್ರಿ ಅಂಟಾ ಸ್ವತಂತ್ರ ತಮೆ ಶೈಳಿ ರಾಚಾಕೆ ಅಂಟಾ ಜೀವನಧಾರಾ ರಾಚಾ ಅದಾನ್ ಧರಿಕಿರಿ ಅಂಟಾ ಸಮಾಜನು ಅಂಟಾ ಕೊಠಾನು ಹೇಕಿರಿ ಆಲಾರ್ ರಾಲಿಯಾರ್ ಅಗ್ಲಿ ಅಂಟಾ ರಾಜಿಂತಿ ಅರುಂಟಾ ರಾಜಿಕಾ ಅಂಟಾ ಪದ್ದಂತಿ ಅರುಂಟಾ ಪದ್ದ ಕಾನಾಗೆ ಕಿತ್ನಿ ಕಿತ್ತೆ ಅಸುವಿಧಾ ಮನಾಲಿಯಾ ಕಿಂತು ಅಕ್ಕುನ್ ಧೀರೆ ಧೀರೆ ಜೇನ್ ಹಿಸಾಬನು ನಮೆ ವಿಜ್ಞಾನ ಉನ್ನತಿ ನಂಜಾ ಅರು ಆಲಾರ್ಗೆ ಲಗಾನ್ ಜೇನ್ ಸುವಿಧಾ ನಂಜಿಚಿ ಕಿಚಿ ಪೂರ್ತಿ ಛೋಟೇಟಿ ಮಂಜಾ ಕೆರಾ ದಿನ್ ನಮೆ ಭಿನ್ ಭಿನ್ ಜೇನ್ ಸಂಪ್ರದಾಯರ್ ಆತಲ್ನಾರ್ ನಿಜರ್ ನಿಜರ್ ಅಂಟಾ ಸಂಪತ್ತಿ ಜೇನ್ ಸಂಪತ್ತಿ ಬನ್ ನಾಮ ಖಾಲಿ ಅನುಭವ ಕಾಮಾಂಗ್ ದಾತ್ ಅನ್ಯ ಸಂಪತ್ತಿ ಗುಠಿ ಧೀರೆ ಧೀರೆ